ಖಾನದಾನ ತೋಡ ಪಾಪಿ ಖಾನದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂತಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂತಿಗೆ ಖುರಾಕ ನಾಳ ಪಾಳದಿ ಮೇಡಿಕ ಡಂಡು ಬೇಡಿಕ ಜದು ಮಾರದಿ ಪಡಾದಿ.